ತಕ್ಕ ಆಪೇ ವಾಡ್ಕಾಗೆ ಅವರ ಕತ್ತೆ ಲೈ ಭಾಡ್ಕರೆ ವಿವಾಹ ಕಡ್ಕಾಗಲು ದಸೇರಾ ಸುಣ ವೇಖೋ ಲೋಕ ಯೋ ಬೇಡ.